ಕಾತರಂಚ ಕಾರ್ಯಾವಳಿ ಐಕಬೇನು ಲಾರಿ ಹನ್ಸ್ ಆವಾಜ್ ನಿಕ್ತಸ್ತು ಮೇಕಲೋ ಅನಿ ನಿಮ್ಮನೆ ಕಡೆಯಿಂದ ಕಾತರಂಚ ಕಾರ್ಯಾವಳಿ ಆರ್ ವೀಲ್ ಮುಂಟ ಮೀರಾ ಮೀರಾ.